ಎಂದು ತನುವು ನಿತ್ಯಮುಗಾದು ಸಂಸಾರ ಮದಿಭ್ರಾಂತಿ ತನುವು ನಿತ್ಯಮುಗಾದು ಸಂಸಾರ ಮದಿಭ್ರಾಂತಿ ಆನಿ